0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ರೇಡಿಯೋ ಲುಂಬಿನಿ, ರೇಡಿಯೋ ಲುಂಬಿನಿ 96.8 MHz. ಶಾಂತಿಕು ಆವಾಜ್.